ಸಿಗಿ ಸಾ ಸಿಗಿ ಸಾ ಸಿಗಿ ಸಾ ಸಿಗಿ ಸಾ ಸರ ಮಾಯ ರಹಿ ಸಿಗಿ ಸಾ ಸಿಗಿ ಸಾ ಸಿಗಿ ಸಾ ಸಿಗಿ ಸಾ ಸಿಗಿ ಸಾ ಸರ ಮಾಯ ರಹಿ ಸಿಗಿ ಸಾ ಸಿಗಿ ಸಾ ಸಿಗಿ ಸಾ ಸಿಗಿ ಸಾ ಸಿಗಿ ಸಾ ಸರ ಮಾಯ ರಹಿ ಸಿಗಿ ಸಾ ಸಿಗಿ ಸಾ ಸಿಗಿ ಸಾ ಸಿಗಿ ಸಾ ಸಿಗಿ ಸಾ ಸರ ಮಾಯ